0: ಅಂಬುಕ ಸರಗಿ ರಾಮನ
1: ಸರಗಿ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ ಜೀವನ ಘನ ಏಕ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ ಜೀವನ ಘನ ಏಕ ರಾಮನ

ನಾವ ಸಮುದ್ರ ಸುಖದ ನಾವ ಶೇಖರಾಮನ ಭವ ಸಮುದ್ರ ಸುಖದ ನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ

ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ.

ಸರ್ವತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಸಾಧ್ಯ ಸಾಧಕ ಸ್ವಾಮಿಂ ಅಸಾಧ್ಯಂ ತವ ಕಿಂ ವದ.